0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ವಿದ್ಯಾಭೂಷಣ ಅವರು ಹಾಡಿರುವ ಪುರಂದರದಾಸರ ರಚನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ
1: ಡಿಯರ್ ಲಿಸ್ನರ್ಸ್ ಲೆಟ್ ಅಸ್ ಬಿಗಿನ್

0: ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ಬಸವೇಶ್ವರರ ವಚನವಿದು, ವೃಂದಗಾನದಲ್ಲಿದೆ.
1: ನೌ ಲೆಟ್ ಅಸ್ ಲಿಸನ್ ಟು ಕೋರಸ್, ಅ ಕಂಪೋಸಿಷನ್ ಆಫ್ ಬಸವೇಶ್ವರ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು.

0: ಅರ್ಚಿ ಸಲ್ಲರಿಯೇ ಪೂಜಿ ಸಲ್ಲರಿಯೇ ಬಸವೇಶ್ವರರ ಮತ್ತೊಂದು ವಚನ ಬಾಂಬೆ ಸಹೋದರಿಯರು ಹಾಡಿದ್ದಾರೆ.
1: ಒನ್ ಮೋರ್ ಕಂಪೋಸಿಷನ್ ಆಫ್ ಬಸವೇಶ್ವರ ಸಂಗ್ ಬೈ ಬಾಂಬೆ ಸಿಸ್ಟರ್ಸ್. ಅರ್ಚಿಸಲರಿಯೇ ಪೂಜಿಸಲರಿಯೇ.

0: ಟಿಎಸ್ ರಮಾ ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆ ಹರಿನಾರಾಯಣ ಹರಿನಾರಾಯಣ.
1: ನೌ ಟಿಎಸ್ ರಮಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಹರಿನಾರಾಯಣ ಹರಿನಾರಾಯಣ.

0: ಬಾರಯ್ಯ ಗೋವಿಂದ ಬಂಧನವ ಬಿಡಿಸೋ, ಕೈವಾರ ನಾರಾಯಣಪ್ಪ ಅವರ ರಚನೆ ಇದು. ಎಚ್ ಕೆ ನಾರಾಯಣ ಹಾಡಿದ್ದಾರೆ.
1: ಬಾರಯ್ಯ ಗೋವಿಂದ ಬಂಧನವ ಬಿಡಿಸೋ, ರಿಟನ್ ಬೈ ಕೈವಾರ ನಾರಾಯಣಪ್ಪ, ಸಂಗ್ ಬೈ ಎಚ್ ಕೆ ನಾರಾಯಣ.

0: ಇನ್ನೀಗ ವೃಂದಗಾನದಲ್ಲಿ ಶ್ರೀಪಾದರಾಯರ ಒಂದು ರಚನೆ, ಮರಿಯ ಬೇಡವೋ ಹರಿಯ.
1: ಮರಿಯ ಬೇಡವೋ ಹರಿಯ, ರಿಟನ್ ಬೈ ಶ್ರೀಪಾದರಾಯ, ಸಂಗಿನ್ ಕೋರಸ್.

0: ಕರೆದರೆ ಬರಬಾರದೆ ಕಮಲೇಶ ವಿಠಲರ ರಚನೆ ಕೇಳಿ ಟಿಎಸ್ ರಮಾ ಹಾಡಿದ್ದಾರೆ.
1: ಟಿಎಸ್ ರಮಾ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಕಮಲೇಶ ವಿಠಲ, ಕರೆದರೆ ಬರಬಾರದೆ.

0: ಎಚ್ ಕೆ ನಾರಾಯಣ ಅವರು ಹಾಡಿರುವ ಅಲ್ಲಮ ಪ್ರಭುಗಳ ಒಂದು ವಚನ ಕಲ್ಯಾಣವೆಂಬ ಪ್ರಣತೆಯಲ್ಲಿ.
1: ಕಲ್ಯಾಣವೆಂಬ ಪ್ರಣತೆಯಲ್ಲಿ ರಿಟನ್ ಬೈ ಅಲ್ಲಮ ಪ್ರಭು, ಸಂಗ್ ಬೈ ಎಚ್ ಕೆ ನಾರಾಯಣ.

0: ಕಂಡೆ ಕಂಡೆನು ಕೃಷ್ಣ ನಿನ್ನ ದಿವ್ಯ ಮಂಗಳ ಮೂರುತಿಯ ವಾದಿರಾಜರ ರಚನೆ ಇದು. ಕನಕಸ್ವಾಮಿ ಹಾಡಿದ್ದಾರೆ.
1: ನೌ ಕನಕಸ್ವಾಮಿ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವಾದಿರಾಜ, ಕಂಡೆ ಕಂಡೆನು ಕೃಷ್ಣ ನಿನ್ನ ದಿವ್ಯ ಮಂಗಳ ಮೂರ್ತಿಯಾ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, this was today's devotion music program. This program was a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಹಂಸಿಣಿ ನಾಗೇಂದ್ರ ಭಾಗವಹಿಸುತ್ತಾರೆ ಭಾರ್ಗವಿ ಕೆ
1: ನಮಸ್ಕಾರ ಮೇಡಮ್
2: ನಮಸ್ತೆ ಭಾರ್ಗವಿ ಅನುಪಲ್ವಿ ಅರ್ಧ ಪಾಠ ಮಾಡಿದ್ದೆ ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಅನುಮಾನ ಇದ್ದಂಗಿತ್ತು ನಿಮ್ಗೆಲ್ಲ
1: ಹೌದು
2: ಅನುಪಲ್ವಿಯಿಂದನೇ ಮತ್ತೆ ಹಾಡ್ಕೊಂಡ್ಬಂದ್ಬಿಟ್ಟೆ
1: ಸರಿ ಸರಿ
2: ಸಾಹಿತ್ಯನೇ ಹಾಡ್ಕೊಂಡು

0: ಎಲ್ಲಾನು ಮನೆ ಇದೆ ಇದೆಯಾ
1: ಕುಂದ ನೀರ ಸನ್ನಿ ಕರಿ ರಿಸಾನಿ ಬರುತ್ತಲ್ಲ ಅಲ್ಲಿ
0: ಕುಂದ ಎರಡೆರಡು ಅಕ್ಷರ ನೀನಿ ಸರಿ ಗರಿ ಸ ಡಿ ಗರಿ ಮೂರನೇ ಕಲಾ
1: ಕುಂದ
0: ಹೇಳ್ಕೊಂಡು

0: ಓಕೆನಾ?
1: ಸರಿ ಸರಿ,
0: ಮುಂದಕ್ಕೆ ಹೋಗ್ಬೋದಾ? ಇಲ್ಲಿಂದ ಮುಂದಕ್ಕೆ ಮಧ್ಯಮ ಕಾಲ ಅಂತ ಅನ್ಕೊಳ್ಳೋದುಂಟು, ಬಟ್ ಅದು ಮಧ್ಯಮ ಕಾಲ ಅಲ್ಲ. ಸಾಹಿತ್ಯ ಜಾಸ್ತಿ ಇರೋದ್ರಿಂದ ಹಂಗನ್ಸತ್ತೆ. ಸಮದಿಂದ ಶುರುವಾಗತ್ತೆ, ಈ ಎಡಪಿಂದ ಶುರುವಾಗಲ್ಲ.

0: ಅರ್ಥ ಆಗಿದೆಯಾ ಇಲ್ಲಿವರೆಗೂ?
1: ಆಗಿದೆ.
0: ಇಲ್ಲಿಂದ ಮುಂದಕ್ಕೆ ಚಿಟ್ಟೇಶ್ವರ ಬರುತ್ತೆ. ಈ ಚಿಟ್ಟೇಶ್ವರದ ವಿಶೇಷ ಏನಪ್ಪ ಅಂದ್ರೆ ಬರೀ ಸ್ವರ ಇಲ್ಲ, ಜತಿನೂ ಇರುತ್ತೆ ಅದ್ರ ಜೊತೆಗೆ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್ ಸ್ವರ ಅಂಡ್
1: ಜತಿ.
0: ನಾನು ಅದು ಸ್ವರ ಹೇಳಿ ಜತಿ ಹೇಳಿದ್ರೆ ನಿಮ್ಗೆ ಎಲ್ಲಿ ಯಾವ್ದು ಬರುತ್ತೆ ಅಂತ ಕನ್ಫ್ಯೂಸ್ ಆಗ್ಬೋದು.
1: ಸರಿ,
0: ಅಲ್ಲಿ ಹೇಗಿದೆಯೋ ಆಸ್ ಇಟ್ ಈಸ್ ಹೇಳ್ಕೊಟ್ಬಿಡ್ತೀನಿ.
1: ಸರಿ,
0: ನಿಮಗೆ ಡೌಟ್ ಇರೋ ಕಡೆ ಕೇಳಿ ಸ್ವರ ಹೇಳಿ. ತಾ

0: ದನಿ ನೀರಾಗೆ ಆವರ್ತ ಮುಗ್ದಿದೆ. ಪದ ಬ ಮ ಬ ದಾನಿ ದೊಂ ತರಿ ಗಿಡ ತಗ ತರಿ ಗಿಡ
1: ದನಿ ನೀ ದ ಪ ದ ಪ ಮ ಪ ದಾನಿ ದೊಂ ತರಿ ಗಿಡ ತಗ ತರಿ ಗಿಡ.
0: ಇದು ಮೂರನೇ ಕಾಲದಲ್ಲಿ ಜತಿ ಇದೆ.

0: ಎಲ್ಲಿಂದ ಬರ್ತೆ ನೀ ದನಿ ನೀ ದಬ ದಬ ಮಬ ದಾನಿ ದೊಂ ತರಿಗಿಡ ದಗ ತರಿಗಿಡ ಇಲ್ಲಿಗೆ ಎರಡ ಆವರ್ತ ಹಾಡಿರ
1: ದನಿ ದ ಪ ದ ಪ ಮ ಪ ದಾನಿ ದೊಂ ತರಿಗಿಡ ದಗ ತರಿಗಿಡ
0: ತಗದ ತಂ ತರಿಗಿಡ ದಗ ತರಿಗಿಡ ದೊಂ ತತ್ತಿ ತಂ ಗಿಡ ತರಿಗಿಡ ದೊಂ ನಿ ತಂ ಗಿಡ ತರಿಗಿಡ ದೊಂ ತಂ ಗಿಡ ತರಿಗಿಡ ದೊಂ ತರಿಗಿಡ ದೊಂ ಜನನಿ ಅದು ಎರಡ ಆವರ್ತ ತದ್ದಿತಂ ಗಿಡ ತರಿಗಿಡದು ನಿದ್ದಂ ಗಿಡ ತರಿಗಿಡದು ತಾಂ ಗಿಡ ತರಿಗಿಡ ತೋಂ ತರಿಗಿಡ ದೋಂ ಜನನಿ
1: ತದ್ದಿತಂ ಗಿಡ ತರಿಗಿಡದು ನಿದ್ದಂ ಗಿಡ ತರಿಗಿಡ ತೋಂ ತಾಂ ಗಿಡ ದಾಂ ತರಿಗಿಡ ತೋಂ
0: ತಾಂ ಗಿಡ ತರಿಗಿಡ ತೋಂ
1: ತಾಂ ಗಿಡ ತರಿಗಿಡ ದೋಂ
0: ತರಿಗಿಡ ದೋಂ ಜನ ಅಲ್ಲಿ ಮಧ್ಯ ಮಧ್ಯ ಕಾರ್ವೆ ಕೊಡಬಾರದು ಇನ್ನೊಂದ್ಸಲ ಹಾಡ್ಕೊಂಡ್ ಬರ್ತೀರಾ ದನಿ ನಿದ ಬದ ಬಮಬ ದಾನಿ ದೋಂ ತರಿಗಿಡ ದಗ ತರಿಗಿಡ ತಗರ ತಾಂ ತರಿಗಿಡ ದಗ ತರಿಗಿಡ ದೋಂ ತತ್ತಿ ತಾಂ ಗಿಡ ತರಿಗಿಡ ದೋಂ ನಿ ತಾಂ ಗಿಡ ತರಿಗಿಡ ದೋಂ ತಾಂ ಗಿಡ ತರಿಗಿಡ ದೋಂ ತರಿಗಿಡ ದೋಂ ಜನನಿ
1: ತಗತ ತಾಂ
0: ಅಲ್ಲಿಂದ ತಗೊಳ್ಳಿ ತಗದ ತಾಂ ತರಿಗಿಡ ದಗ ತರಿಗಿಡ ದೋಂ ತತ್ತಿ

0: gida darigida dum tam gida darigida dum tam gida darigida dum darigida dum janani tagada tam darigida daga darigida dum alina shur mari
1: tagada tam darigida daga
0: samarinda tagada tam darigida daga darigida dum tatti alli karve ide
1: alli ond karve
0: osai ha tagada tam darigida daga darigida dum tatti tam gida darigida dum tam gida darigida dum tam gida darigida dum darigida dum janani
1: tam gida darigida dum darigida dum janani
0: ಒಟ್ಟಿಗೆ ಹಾಡ್ಕೊ ಬನ್ನಿ. ನೀ ದಾನಿ ದಮ ತರಿಗಿಡದಗ ತರಿಗಿಡ ತಗದ ತಾಮ್ ತರಿಗಿಡದಗ ತರಿಗಿಡ ತೋಮ್ ತದಿ ತಾಮ್ ಗಿಡ ತರಿಗಿಡ ನಿಮ್ ತಾಮ್ ಗಿಡ ತರಿಗಿಡ ತಾಮ್ ಗಿಡ ತರಿಗಿಡ ತೋಮ್ ತರಿಗಿಡ.

0: ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಚರಣಕ್ಕೆ ಹೋಗೋಣ. ತರುಣವಾರಿದ ನಿಭವೇಣಿ,
1: ತರುಣವಾರಿದ ನಿಭವೇಣಿ,
0: ದೇವತರು ಕಿಸಲಯೋಪಮ ಪಾಣಿ,
1: ದೇವತರು ಕಿಸಲಯೋಪಮ ಪಾಣಿ.
0: ತರುಣವಾರಿದ ನಿಭವೇಣಿ ಅಂದ್ರೆ ಕಪ್ಪನೆಯ ಮೋಡದ ಹಾಗಿರುವಂತ ಜಡೆಯನ್ನು ಹೊಂದಿರೋಳು. ದೇವತರು ಕಿಸಲಯೋಪಮ ಪಾಣಿ, ದೇವತರು ಕಿಸಲಯೋಪಮ ಪಾಣಿ, ಕಲಿತ
1: ಕಲಿತ
0: ವರದಾಭೀತಿ ಮುದ್ರೆ,
1: ವರದಾಭೀತಿ ಮುದ್ರೆ,
0: ವರದ ಅಭೀತಿ ಮುದ್ರೆ. ಅದು ಭೀತಿ ಮುದ್ರೆ ಅಂತ ಆಡಬಾರ್ದು.
1: ಸರಿ,
0: ಅಭೀತಿ ಅಂದ್ರೆ ಅಭಯವನ್ನ ತೋರಿಸ್ತಾ ಇರುವಂತ ಮುದ್ರೆಯಲ್ಲಿ ಇರೋಳು. ವರದಾಭೀತಿ ಮುದ್ರೆ ಕಲ್ಯಾಣಿ,
1: ಕಲಿತ ವರದಾಭೀತಿ ಮುದ್ರೆ ಕಲ್ಯಾಣಿ.
0: ಪೂರ್ಣ ಶರದಿಂದು ಸಮಕಾಂತೆ,
1: ಪೂರ್ಣ ಶರದಿಂದು ಸಮಕಾಂತೆ
0: ವಾಣಿ,
1: ವಾಣಿ
0: ವಾಣಿ ಅನ್ನೋದು ಅವಳಿಗೆ ಇನ್ನೊಂದು ಹೆಸರು, ಸರಸ್ವತಿಯ.
1: ಸರಿ,
0: ಇಲ್ಲಿಂದ ಮುಂದಕ್ಕೆ ಅನುಪಲವಿಯಂತೆ ಬರುವಂತ ಸಾಹಿತ್ಯ ಭಾಗ.
1: ಸರಿ.
0: ಸುರುಚಿರ ನಯನ ಜಿತೈಣಿ,
1: ಸುರುಚಿರ ನಯನ ಜಿತೈಣಿ.
0: ಏಣಿ ಅಂದ್ರೆ ಜಿಂಕೆ, ಜಿಂಕೆ ಅಂತ ಕಣ್ಣುಗಳನ್ನ ಹೊಂದಿರುವಂತವಳು. ಸುರುಚಿರ ನಯನ ಜಿತೈಣಿ, ಪರಮ ಕರುಣಾರಸ ಶಿಶಿರ ವೇಣಿ,
1: ಪರಮ ಕರುಣಾರಸ ಶಿಶಿರ ವೇಣಿ.
0: ಅಂದ್ರೆ ಕರುಣೆಯ ಒಂದು ಪ್ರವಾಹನೇ ಅವಳು ಅಂತ. ವೇಣಿ ಅಂದ್ರೆ ಇಲ್ಲಿ ಜಡೆ ಅಲ್ಲ, ಒಂದು ಪ್ರವಾಹೋಪದಿಯಾಗಿ ಇರುವಂತ ಅಷ್ಟು ಕರುಣೆಯನ್ನ ಹೊಂದಿರುವಂತವಳು. ಚರಣಗತ ಜನ,
1: ಚರಣಗತ ಜನ,
0: ಭರಣ ನಿಪುಣೆ,
1: ಭರಣ ನಿಪುಣೆ,
0: ಪರಮಾಮೃತ,
1: ಪರಮಾಮೃತ,
0: ಸುಮಧುರ ಭಾಷಿಣಿ,
1: ಸುಮಧುರ ಭಾಷಿಣಿ.
0: ಸುಮಧುರ ಭಾಷಿಣಿ ಅಂದ್ರೆ ಅರ್ಥ ಗೊತ್ತಲ್ಲ. ಚರಣಗತ ಜನ, ಅವಳ ಚರಣವನ್ನೇ ನಂಬಿಕೊಂಡು ಬಂದಂತ ಜನರನ್ನ ಭರಣ ನಿಪುಣೆ, ಕಾಯೋದ್ರಲ್ಲಿ ನಿಪುಣಳು ಅವಳು. ಕರುಣಾಮೃತ ಸುಮಧುರ ಭಾಷಿಣಿ, ಅಮೃತದಂಥ ವಾಕ್ ಅನ್ನು ಹೊಂದಿರುವಂಥವಳು. ಇದು ಒಂದಕ್ಷರ ಬಿಟ್ಟು ಪ್ರಾರಂಭ

0: ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಇದರ ಸಾಹಿತ್ಯ ಭಾಗನ ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ.
1: ಸರಿ, ನಮಸ್ಕಾರ ಮೇಡಮ್.
0: ನಮಸ್ಕಾರ.
1: ಧನ್ಯವಾದ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಹಂಸಿಣಿ ನಾಗೇಂದ್ರ, ಭಾಗವಹಿಸಿದವರು ಭಾರ್ಗವಿ ಕೆ. ಈ ಕಾರ್ಯಕ್ರಮ ಅಮೃತವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಅಹಿರ್ ಲಲತ್, ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ರಾಗ್ ಅಹಿರ್ ಲಲತ್, ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್ ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಳ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. Continuing the concert, now listen to Raag Shuddha Sarang. Alap Jod, Vilambit and Dhrutgat in Teen Taal.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎಸ್ ಬಾಲಚಂದರ್ ಅವರಿಂದ ವೀಣಾ ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ಸಹಕಾರ ಎಂಎಸ್ ರಾಮಯ್ಯ ಅವರಿಂದ ಘಟ ಕೆಎಸ್ ಮಂಜುನಾಥನ್. ಎಸ್ ಬಾಲಚಂದರ್ ತಮ್ಮ ವೀಣಾ ವಾದನದಲ್ಲಿ ಮುದ್ದಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ಕೇಳಿ ವಸಂತರಾಗ ರೂಪಕ ತಾಳದಲ್ಲಿ ನಿಬದ್ಧವಾಗಿರುವ ರಾಮಚಂದ್ರಂ ಭಾವಯಾಮಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ಎಸ್ ಬಾಲಚಂದರ್ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂಎಸ್ ರಾಮಯ್ಯ ಆನ್ ದ ಘಟಂ ಕೆ ಎಸ್ ಮಂಜುನಾಥನ್. ಎಸ್ ಬಾಲಚಂದರ್ ಪ್ರೆಸೆಂಟ್ compositions of Muthuswami Dikshitar. To begin with, Ramachandram Bhavayami, set to Vasantaraga Rupakatala.

0: ಹೋಗ್ತಾರೆ.
1: ಇನ್ನೀಗ ಭೈರವಿರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ಬಾಲಗೋಪಾಲ. ನೌ ಬಾಲಗೋಪಾಲ ಸೆಟ್ಟು.

ಇದುವರೆಗೂ ಎಸ್ ಬಾಲಚಂದರ್ ಅವರ ವೀಣಾವಾದನದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಆಲಿಸಿದರೆ, ಮೃದಂಗ ಸಹಕಾರ ನೀಡಿದವರು ಎಂಎಸ್ ರಾಮಯ್ಯ, ಘಟ ಕೆಎಸ್ ಮಂಜುನಾಥನ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Veena recital by S. Balachandar. He presented compositions of Muthuswami Dikshitar. Accompanies are on the mridangam M.S. Ramayya, on the ghatam K.S. Manjunathan. This program is a contribution of Akashwani Bengaluru, anytime, Indian music.

ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ. ಮೊದಲಿಗೆ ಸಿದ್ಧಿವಿನಾಯಕಂ, ಮೋಹನ ಕಲ್ಯಾಣಿರಾಗ ಆದಿತಾಳದಲ್ಲಿದೆ ಮುತ್ತಯ್ಯ ಭಾಗವತರ ರಚನೆ. ಆಕಾಶವಾಣಿ, ದಿಸ್ ಇಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತ ವರ್ಷಿಣಿ ಎಫ್ಎಂ 100.1 ಮೆಗಾಹರ್ಟ್ಸ್. ಇನ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್, ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಲಿಸನ್ ಟು ಆನ್ ಇನ್ಸ್ಟ್ರುಮೆಂಟಲ್ ಅನ್ಸೆಂಬಲ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ.

ತ್ಯಾಗರಾಜರ ರಚನೆ ಸಿಂಹವಾಹಿನಿ ರಾಗ ಆದಿತಾಳದಲ್ಲಿದೆ. ನೆನರುಂಚಿರ ನೆನರುಂಚಿರ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಸಿಂಹವಾಹಿನಿ ರಾಗ ಆದಿತಾಳ.

ರಂಜನಿ ನಿರಂಜನಿ ರಂಜನಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಜಿಎನ್ ಬಾಲಸುಬ್ರಹ್ಮಣ್ಯಂ ಅವರ ರಚನೆ. ರಂಜನಿ ನಿರಂಜನಿ ರಂಜನಿ ರಾಗ ಆದಿತಾಳ ರಿಟನ್ ಬೈ ಜಿಎನ್ ಬಾಲಸುಬ್ರಹ್ಮಣ್ಯಂ.

ವಿಜಯ ಸರಸ್ವತಿ ರಾಗ ಆದಿತಾಳದಲ್ಲಿರುವ ಮುತ್ತಯ್ಯ ಭಾಗವತರ ರಚನೆ ಶರಣಂ ವಿಜಯ ಸರಸ್ವತಿ. ನೌ ಅ ಕಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸೆಟ್ ಟು ವಿಜಯ ಸರಸ್ವತಿ ರಾಗ ಆದಿತಾಳ ಶರಣಂ ವಿಜಯ ಸರಸ್ವತಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶ್ರೀರಾಗ ರೂಪಕತಾಳದಲ್ಲಿ ನಿಬದ್ಧವಾಗಿರುವ ಸುಬ್ಬರಾಯ ಶಾಸ್ತ್ರಿಯವರ ರಚನೆ ವನಜಾಸನ. ವನಜಾಸನ ಸೆಟ್ಟು ಶ್ರೀರಾಗ ರೂಪಕತಾಳ ರಿಟನ್ ಬೈ ಸುಬ್ಬರಾಯ ಶಾಸ್ತ್ರಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ ಟುಡೇಸ್ ಪ್ರೋಗ್ರಾಂ ಯು ವರ್ ಲಿಸ್ನಿಂಗ್ ಟು ಇನ್ಸ್ಟ್ರುಮೆಂಟಲ್ ಅನ್ಸಂಬಲ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಂಡಿತ್ ರಸಿಕ್ ಲಾಲ್ ಅಂಧಾರಿಯಾ ಅವರ ಗಾಯನ. ರಾಗ್ ಭೂಪಾಲಿ ತೋಡಿ, ಖ್ಯಾಲ್ ವಿಲಂಬಿತ್ ರೂಪಕ್ ತಾಲ್, ತೇರೋ ನಾಮ, ಧೃತ್ ತೀನ್ ತಾಲ್ನಲ್ಲಿ ಕೈಸೆ ಗೀಜಾವಾ.
2: ಲಿಸನ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಸಿಕ್ ಲಾಲ್ ಅಂಧಾರಿಯಾ. ರಾಗ್ ಭೂಪಾಲಿ ತೋಡಿ, ರೂಪಕ್ ತಾಲ್, ತೇರೋ ನಾಮ, ಧೃತ್ ತೀನ್ ತಾಲ್, ಕೈಸೆ ರಿಝಾವು.

0: ಇದುವರೆಗೆ ಪಂಡಿತ್ ರಸಿಕ್ಲಾಲ್ ಅಂಧೇರಿಯಾ ಅವರಿಂದ ಹಿಂದೂಸ್ತಾನಿ ಗಾಯನ ಕೇಳಿದಿರಿ. ತಬಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಸಾಥ್ ನೀಡಿದವರು ವಸಂತ್ ಕನಕಾಪುರ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ ರಾಗ್ ಜೈ ಜೈವಂತಿ. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ನಲ್ಲಿ ಲಾರಾ ಮೇ ಸಜನಿ, ದೃತ ತೀನ್ ತಾಲ್ನಲ್ಲಿ ವಿನತಿ ಕಾ ಕರಿಯೇ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಸಿಕ್ ಲಾಲ್ ಅಂಧಾರಿಯಾ. ಹಿ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಜೈ ಜಯವಂತಿ. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ಲಾರಾ ಮೈ ಸಜನಿ, ಧೃತ್ತೀನ್ ತಾಲ್ ವಿನತಿ ಕಾ ಕರಿಯೇ.

0: ಇದುವರೆಗೆ ಪಂಡಿತ್ ರಸಿಕ್ಲಾಲ್ ಅಂಧಾರಿಯಾ ಅವರಿಂದ ಗಾಯನ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ ನಾಕೋಡ್. ಹಾರ್ಮೋನಿಯಂ ಸಾಥ್ ನೀಡಿದವರು ವಸಂತ ಕನಕಾಪುರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಸಿಕ್ಲಾಲ್ ಅಂಧಾರಿಯಾ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ವಸಂತ ಕನಕಾಪುರ್.
2: This program is the contribution of Akashvani Dharwad. Anytime Indian music.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಿಂಧು ಸುಚೇತನ್ ಅವರ ವಯೋಲಿನ್ ವಾದನ. ಮೃದಂಗ ಸಹಕಾರ ಜಿಎಸ್ ನಾಗರಾಜ್, ಮೋರ್ಚಿಂಗ್ ಸಹಕಾರ ಚಿದಾನಂದ್ ಅವರಿಂದ. ಮೊದಲಿಗೆ ವರ್ಣ ಕರುಣಿಂಪ ಶಹನರಾಗ ಆದಿತಾಳದಲ್ಲಿದೆ ತಿರುವಟ್ಟಿಯೂರ್ ತ್ಯಾಗಯ್ಯಾರ್ ಅವರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ಸಿಂಧು ಸುಚೇತನ್. ಶಿ ಇಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಜಿಎಸ್ ನಾಗರಾಜ್, ಆನ್ ದ ಮೋರ್ಚಿಂಗ್ ಚಿದಾನಂದ್. ಟು ಬಿಗಿನ್ ವಿತ್ ವರ್ಣ ಕರುಣಿಂಪ, ಸೆಟ್ ಟು ಶಹನರಾಗ ಆದಿತಾಳ, ರಿಟನ್ ಬೈ ತಿರುವಟ್ಟಿಯೂರ್ ತ್ಯಾಗಯ್ಯಾರ್.

ಇನ್ನೀಗ ತ್ಯಾಗರಾಜರ ರಚನೆ ಬಂಗಾಳರಾಗ ಆದಿತಾಳದಲ್ಲಿದೆ ಗಿರಿರಾಜ ಸುತಾತನಯ್ಯ. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಬಂಗಾಳರಾಗ ಆದಿತಾಳ ಗಿರಿರಾಜ ಸುತಾತನಯ್ಯ.

ಅನಿರುದ್ಧ ಮಾಶ್ರಯೇ ಮೈಸೂರು ವಾಸುದೇವಾಚಾರ್ಯವರ ರಚನೆ ಸಾರಂಗರಾಗ ಖಂಡಚಾಪು ತಾಳದಲ್ಲಿದೆ. ಅನಿರುದ್ಧ ಮಾಶ್ರಯೇ ರಿಟನ್ ಬೈ ಮೈಸೂರು ವಾಸುದೇವಾಚಾರ್ ಸೆಟ್ ಟು ಸಾರಂಗರಾಗ ಖಂಡಚಾಪು ತಾಳ.

ಸಿಂಧು ಸುಚೇತನ್ ಅವರ ವಯೋಲಿನ್ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಜಿಎಸ್ ನಾಗರಾಜ್, ಮೋರ್ಚಿಂಗ್ ಸಹಕಾರದಲ್ಲಿ ಚಿದಾನಂದ್. ಇನ್ನೀಗ ತ್ಯಾಗರಾಜರ ರಚನೆ ಶ್ರೀರಂಜನಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ಮಾರುಬಲ್ಕ. ಜಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಸಿಂಧು ಸುಚೇತನ್. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಜಿಎಸ್ ನಾಗರಾಜ್, ಆನ್ ದ ಮೋರ್ಚಿಂಗ್ ಚಿದಾನಂದ್. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಶ್ರೀರಂಜನಿ ರಾಗ ಆದಿತಾಳ ಮಾರುಬಲ್ಕ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಂಧು ಸುಚೇತನ್ ಅವರ ವಯೋಲಿನ್ ವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಜಿಎಸ್ ನಾಗರಾಜ್, ಮೋರ್ಚಿಂಗ್ ಸಹಕಾರ ನೀಡಿದವರು ಚಿದಾನಂದ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard violin recital by Sindhu Suchetan. She was accompanied on the mridangam by G.S. Nagaraj, on the marching Chidanand. This program is a contribution of Akashvani Bengaluru, anytime, Indian music.